ಅಂತೇಳಿ ಬಿಡ್ತಾರೆ ಅವ್ರು ಅಲ್ಲೇ ವಾರ ಕಚ್ಚಿ ಕರಚಲಿ ಅವರೇನು ಕುಡಿ ಬರ್ತಾರೆ ಒಪ್ಪು ಇಟ್ಟುಕೊಂಡು